ಪ್ರಾಪ್ಯ ರಕ್ಷೋತ್ಪಾದನಂ ಭವತು ರಕ್ಷಾ ನಿರ್ಯಾತೋ ವಾ ಉತ ಮಿತ್ರ ದೇಶೈಃ ಸಹ ರಾಜನೀತಿಕ ಸಹಯೋಗಃ ಅದ್ಯತ್ವೇ ಭಾರತಂ ಸತತಂ ನವ ಶಿಖರಂ ಪ್ರತಿ ವರ್ಧಮಾನಮಸ್ತಿ. ಏತಸ್ಯ ಮಾಸಸ್ಯ ಆರಂಭೇ ಅಹಂ ಇಂಡೋನೇಷಿಯಾ ದೇಶೆ ಆಸಂ. ಯತ್ರ ಬ್ರಹ್ಮೋಸ ಇತಿ ಏತೇಭ್ಯಃ ಪ್ರಕ್ಷೇಪಾಸ್ತ್ರೇಭ್ಯಶ್ಚ ವಿಶಿಷ್ಟಾ ಸಹಮತಿಃ ಸಂಜಾತಾ. ವಿಶ್ವಸ್ಯ ವಿಶ್ವಾಸಃ ಭಾರತಸ್ಯ ರಕ್ಷೋಪಕರಣೇಷು ಪ್ರವಿಧಿಷು ಚ ವರ್ಧಮಾನಃ ಅಸ್ತಿ. ಆಯಾಂತು ಐಷಮಃ ಕಾರ್ಗಿಲ್ ವಿಜಯ ದಿವಸಾವಸರೆ ವಯಂ ಅಮರಾನ್ ಹುತಿಂಗತಾನ್ ವೀರಾನ್ ನಮಾಮಃ. ಅಥ ಸುರಕ್ಷಿತಸ್ಯ ಸಕ್ಷಮಸ್ಯ ಚ ಆತ್ಮನಿರ್ಭರ ಭಾರತಸ್ಯ ನಿರ್ಮಾಣೇ ಸ್ವಕೀಯಂ ಸಂಕಲ್ಪಂ ದೃಢತರಂ ಕುರ್ಯಾಮ. ಮಮ ಪ್ರಿಯಾಃ ದೇಶವಾಸಿನಃ, ಮನ್ ಕಿ ಬಾತ್ ಇತಿ ಕಾರ್ಯಕ್ರಮಸ್ಯ ವಿಗತೆ ಅಂಕೆ ಅಹಂ ಭವದ್ಭಿಃ ಸಹ ಕ್ಯಾಚ್ ದ ರೇನ್ ಇತ್ಯಾಖ್ಯಸ್ಯ ಅಭಿಯಾನಸ್ಯ ಚರ್ಚಾಂ ಅಕರವಂ. ಅಹಂ ಆಗ್ರಹಂ ಕೃತವಾನ್ ಆಸಂ ಯತ್ ವೃಷ್ಟ್ಯಾಃ ಪ್ರತ್ಯೇಕಂ ಬಿಂದುಂ ಸಂರಕ್ಷಯಿತುಂ ಏತದಭಿಯಾನಂ ಜನಾಂದೋಲನ ರೂಪಂ ಕರಣೀಯಂ. ಕ್ಯಾಚ್ ದ ರೇನ್ ಇತ್ಯಸ್ಯ ಸಂದೇಶಃ ಅತ್ಯಂತಂ ರಿಜುಃ ಅಸ್ತಿ. ಯತ್ರ ವೃಷ್ಟಿರ್ಭವೇತ್ ಯದಾ ವೃಷ್ಟಿರ್ಭವೇತ್ ಜಲಂ ತತ್ರೈವ ಸಂರಕ್ಷಂತಾಂ. ಏತದರ್ಥಂ ಜುಲೈ ಮಾಸಸ್ಯ ಚತುರ್ಥ ದಿನಾಂಕಾತ್ ಸಮಗ್ರ ದೇಶೆ ಏಕಂ ವಿಶೇಷಾಭಿಯಾನಂ ಪ್ರಚಾಲ್ಯಮಾನಮಸ್ತಿ. ಏತಸ್ಯ ಅಂತರ್ಗತಂ ವೃಷ್ಟಿಜಲಸ್ಯ ಸಂಚಯಃ ಭೂಮೌ ಜಲಪೂರಣಂ ಪ್ರಾಚೀನಾನಾಂ ಜಲಸ್ರೋತಸಾಂ ಪುನರ್ಜೀವನಂ ವೃಕ್ಷಾರೋಪಣಂ ಇತ್ಯೇತೇಭ್ಯಃ ಗತಿಃ ದೀಯಮಾನಾಸ್ತಿ. ಮಮ ಅತ್ಯಂತಂ ಪ್ರಸನ್ನತಾಸ್ತಿ ಯತ್ ಗ್ರಾಮಾಃ ಭವಂತು ನಗರಾಣಿ ವಾ ಪಂಚಾಯತ ಕೇಂದ್ರಾಣಿ ಸ್ಯುಃ ಸಾಮಾಜಿಕ ಸಂಸ್ಥಾಃ ವಾ ಪ್ರತಿಸ್ಥಲಂ ಜನಾಃ ಸೋತ್ಸಾಹಂ ಏತಸ್ಮಿನ್ ಅಭಿಯಾನೆ ಸಹಯೋಗಂ ಕೃತವಂತಃ. ಕುತ್ರಚಿತ್ ಪ್ರಾಚೀನೇಷು ತಡಾಗೇಷು ಮಾಲಿನ್ಯಂ ನಿಷ್ಕಾಸ್ಯಮಾನಮಸ್ತಿ. ಕುತ್ರಚಿತ್ ಚ ಕೂಪೇಭ್ಯಃ ಬಾವಡಿ ಇತಿ ಜಲಾಶಯೇಭ್ಯಃ ಪುನರ್ಜೀವನಂ ಪ್ರದೀಯಮಾನಮಸ್ತಿ. ಪಿಹಿತಾಃ ಬೋರ್ವೆಲ್ ಇತಿ ಭೂಗತ ಜಲ ನಲಿಕಾಃ ಅಧುನಾ ಭೂಮೌ ಜಲಪೂರಣಾರ್ಥಂ ಮಾಧ್ಯಮಾಃ ಜಾಯಮಾನಾಃ ಸಂತಿ. ಸಖಾಯಃ ಮಧ್ಯಪ್ರದೇಶಸ್ಯ ಸೀಧಿ ಜನಪದೇ ಪ್ರಾಯಃ ಸಾರ್ಧೈಕ ಸಹಸ್ರ ಸರೋವರಾಃ ನಿರ್ಮಿತಾಃ ಸಂತಿ. ನರಸಿಂಹಪುರೇ ಅಮೃತ ಸರೋವರಾಃ ಪರಿಷ್ಕೃತಾಃ ಸಂತಿ. ಮಹಾರಾಷ್ಟ್ರಸ್ಯ ನಾಸಿಕ ಇತ್ಯತ್ರ ಪ್ರಭೂತ ಮಾತ್ರಾಯಾಂ ಜಲ ಸಂರಕ್ಷಣ ಪರಾಕ್ಷಮತಾ ವಿಕಸಿತಾಸ್ತಿ. ಆಂಧ್ರಪ್ರದೇಶಸ್ಯ ನಂದ್ಯಾಲ ಇತ್ಯತ್ರ ಸರ್ವಾಣಿ ಗ್ರಾಮ ಪಂಚಾಯತ ಕೇಂದ್ರಾಣಿ ಏತೇನ ಅಭಿಯಾನೇನ ಸಂಪೃಕ್ತಾನಿ ಸಂತಿ. ಅಥ ಪುರಾತನಾಃ ತಡಾಗಾಃ ಪುನರಪಿ ಉಪಯೋಗ ಯೋಗ್ಯಾಃ ಕ್ರಿಯಮಾಣಾಃ ಸಂತಿ. ಅಸ್ಮಾಕಂ ನಗರಾಣಿ ಅಪಿ ಪೃಷ್ಠೇನ ಸಂತಿ. ಛತ್ತೀಸ್ಗಢ ರಾಜ್ಯಸ್ಯ ಕೋರಬಾ ನಗರೆ, ಒಡಿಶಾಯಾಃ ಭುವನೇಶ್ವರೆ, ಆಂಧ್ರಪ್ರದೇಶಸ್ಯ ವಿಜಯನಗರಂ ಇತ್ಯತ್ರ ಏತಸ್ಮಿನ್ ಅಭಿಯಾನೇನ ಉತ್ಸಾಹಜನಕ ಪರಿಣಾಮಾಃ ದೃಶ್ಯಮಾನಾಃ ಸಂತಿ. ಆಯಾಂತು ವಯಮಪಿ ಅಸ್ಮಾನ್ ಪರಿತಃ ಕಸ್ಯಾಪಿ ಏಕಸ್ಯ ತಡಾಗಸ್ಯ ಕೂಪಸ್ಯ ಉತ ಬಾವಡಿ ಇತಿ ಜಲಾಶಯಸ್ಯ ದಾಯಿತ್ವಂ ಸ್ವೀಕುರ್ಯಾಮ. ಜಲಸ್ಯ ಪ್ರತ್ಯೇಕಮಪಿ ಬಿಂದುಂ ಸಂರಕ್ಷಯಾಮ. ಅದ್ಯ ಸಂರಕ್ಷಿತಃ ಪ್ರತ್ಯೇಕಂ ಜಲಬಿಂದುಃ ಆಗಮ್ಯ ಮಾನಾನಾಂ ಸಂತತೀನಾಂ ಭವಿಷ್ಯಾರ್ಥಂ ಸರ್ವತಃ ವಿಶಿಷ್ಟಃ ಅಮೂಲ್ಯ ನಿಧಿಃ ಅಸ್ತಿ. ಮಮ ಪ್ರಿಯಾಃ ದೇಶವಾಸಿನಃ, ಕೇವಲಂ ಕತಿಪಯ ದಿನ ಪೂರ್ವಮೇವ ಗ್ಲಾಸ್ಗೋ ನಗರೆ ರಾಷ್ಟ್ರಮಂಡಲ ಕ್ರೀಡಾ ಸ್ಪರ್ಧಾಃ ಪ್ರಾರಬ್ಧಾಃ ಸಂತಿ. ಪ್ರತ್ಯೇಕಂ ದೇಶವಾಸಿ ನಿರಂತರಂ ಭಾರತೀಯ ಕ್ರೀಡಾದಲಾಯ ಸ್ವಶುಭಕಾಮನಾಃ ಪ್ರೇಷಯತಿ. ತಸ್ಯ ಕಾಮನಾ ಅಸ್ತಿ ಯತ್ ಸರ್ವೇ ಕ್ರೀಡಕಾಃ ಉತ್ಕೃಷ್ಟತಮಂ ಪ್ರದರ್ಶನಂ ಕುರುವಂತು ಜನಾನಾಂ ಚ ಹೃದಯಾನ್ಯಪಿ ಜಯಂತು. ಸಖಾಯಃ ಅಸ್ಮಾಕಂ ಯುವಭಿಃ ನಾತಿ ಚಿರಮೇವ ಕ್ರೀಡಾಕ್ಷೇತ್ರೇ ಕತಿಪಯಾಃ ವಿಲಕ್ಷಣಾಃ ಉಪಲಬ್ಧಯಃ ಪ್ರಾಪ್ತಾಃ. ಪಿವಿ ಸಿಂಧು ಇತ್ಯೇಷಾ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಜಪಾನ್ ಓಪನ್ ಇತಿ ಪ್ರತಿಸ್ಪರ್ಧಾಂ ಜೇತುಂ ಪ್ರಥಮ ಭಾರತೀಯ ಮಹಿಳಾ ಅಭವತ್. ಅಸ್ಯಾಃ ಅಸಾಧಾರಣೋಪಲಬ್ಧಯೇ ಸಮಗ್ರಃ ದೇಶಃ ಗೌರವ ಮನುಭವತಿ. ಭಾರತೀಯ ಮಹಿಳಾ ಕ್ರಿಕೆಟ್ ದಲಮಪಿ ಲಂಡನ್ ನಗರೆ ಸ್ಥಿತೆ ಲಾರ್ಡ್ಸ್ ಕ್ರೀಡಾಂಗಣೆ ಸ್ವೀಯಾ ಪ್ರಥಮ ಟೆಸ್ಟ್ ಪ್ರತಿಸ್ಪರ್ಧಾಂ ವಿಜಿತವತಿ. ಏಷಃ ವಸ್ತುತಃ ಐತಿಹಾಸಿಕಃ ವಿಜಯಃ ಅಸ್ತಿ. ಅಸ್ಮಾಕಂ ದಲೇನ ಏಷಾ ಪ್ರತಿಸ್ಪರ್ಧಾ 70+ ಧಾವನಾಂಕಾನಾಂ ವಿಶಾಲಾಂತರೇಣ ವಿಜಿತಾ. ಕಿಂತು ವಿಷಯಃ ಕೇವಲಂ ಏತಾವಾನೇವ ನಾಸ್ತಿ. ಲಾರ್ಡ್ಸ್ ಇತ್ಯಸ್ಯ ಸುದೀರ್ಘೇ ಇತಿಹಾಸೇ ಏಷಾ ಮಹಿಳಾ ದಲಸ್ಯ ಪ್ರಥಮ ಟೆಸ್ಟ್ ಸ್ಪರ್ಧಾ ಆಸೀತ್. 83-29 ವರ್ಷೆ ಅಸ್ಮಿನ್ ಏವ ಕ್ರೀಡಾಂಗಣೆ ಭಾರತೇನ ಸ್ವಃ ಪ್ರಥಮಃ ಕ್ರಿಕೆಟ್ ವಿಶ್ವ ಚಷಕಃ ವಿಜಿತಃ ಆಸೀತ್. ಅಧುನಾ ಅಸ್ಮಾಕಂ ನಾರೀ ಶಕ್ತಿಃ ಅತ್ರ ದೇಶಸ್ಯ ಕೀರ್ತಿಂ ವರ್ಧಿತವತೀ ಅಸ್ತಿ. ಸಖಾಯಃ ಕೇಚನ ಲಘು ಪ್ರಯಾಸಾಃ ಏತಾದೃಶಾಃ ಅಪಿ ಭವಂತಿ ಯೇ ಅತೀವ ಮಹತ್ವಂ ಭಜಂತೆ. ಮಯಾ ಕೇರಳಸ್ಯ ಎರ್ನಾಕುಲಂ ಇತ್ಯಸ್ಯ ದಕ್ಷಿಣ ಚಿತ್ತೂರೇ ಕ್ರೀಡಾಯಾಃ ಏತಾದೃಶಸ್ಯ ಏವ ಏಕಸ್ಯ

0: ಆನಂದಿತಂ ಅಭವತ್. ದೇವ ಬರ್ಮಾ ಮಹೋದಯೇ ಮಮ ಮಹಾನ್ ಗೌರವ ಅಸ್ತಿ. ಪಾರಂಪರಿಕ ಸಂಗೀತಸ್ಯ ಲೋಕಪ್ರಿಯೀಕರಣಾಯ ತಸ್ಯ ಪ್ರಯಾಸಃ ನಿತರಾಂ ಪ್ರಶಂಸನೀಯ ಅಸ್ತಿ. ಮಮ ಭವದ್ಭ್ಯಃ ನಿವೇದನಮಸ್ತಿ ಯತ್ ಭವಂತಃ ಅಪಿ ಸ್ವಸಮೀಪವರ್ತಿನಾಂ ಪಾರಂಪರಿಕ ವಾದ್ಯ ಯಂತ್ರಾಣಾಂ ವಿಷಯೇ ಸೂಚನಾಂ ಸಾಮಾಜಿಕ ಪಟಲೇಷು ಅವಶ್ಯಂ ವಿತರಂತು. ಭವತಾಂ ಏಷಃ ಪ್ರಯತ್ನಃ ಅನ್ಯಾನಪಿ ಅವಶ್ಯಮೇವ ಪಾರಂಪರಿಕೇನ ಭಾರತೀಯ ಸಂಗೀತೇನ ಸಾಕಂ ಸಂಬದ್ಧಾನ್ ಕರಿಷ್ಯತಿ. ಮಮ ಪ್ರಿಯಾಃ ದೇಶವಾಸಿನಃ, ಶ್ವಃ ಜುಲೈ ಮಾಸಸ್ಯ ಸಪ್ತವಿಂಶತಿತಮೇ ದಿನೇ ಭಾರತರತ್ನ ಸಮ್ಮಾನೇನ ವಿಭೂಷಿತಸ್ಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಹೋದಯಸ್ಯ ಪುಣ್ಯತಿಥಿಃ ಅಸ್ತಿ. ಡಾಕ್ಟರ್ ಕಲಾಂ ಮಹೋದಯಸ್ಯ ವ್ಯಕ್ತಿತ್ವೇ ಅನೇಕೇ ಪ್ರೇರಣಾದಾಯಕಾಃ ಆಯಾಮಾಃ ಆಸನ್, ಕಿಂತು ತಸ್ಯ ಹೃದಯಸ್ಯ ಸರ್ವಾಧಿಕಂ ಸಮೀಪೇ ಏಕಸ್ಯ ಶಿಕ್ಷಕಸ್ಯ ಭೂಮಿಕಾ ಆಸೀತ್. ಸಹ ಬಾಲಕಾನ್ ಯೂನಶ್ಚ ಮಹತಃ ಸ್ವಪ್ನಾನ್ ದ್ರಷ್ಟುಂ ಪ್ರೇರಯತಿ ಸ್ಮ. ಸಂಯೋಗವಶಾತ್ ಅಸ್ಮಿನ್ ಏವ ಸಪ್ತಾಹೇ ವಯಂ ಗುರು ಪೂರ್ಣಿಮಾ ಇತಿ ಪವಿತ್ರಂ ಪರ್ವ ಸಮಾಚರಿಷ್ಯಾಮಃ. ಅಸ್ಮಾಕಂ ಮಾತಾ ಪಿತರೌ ಅಸ್ಮಾಕಂ ಪ್ರಥಮೌ ಗುರು ಸ್ತಃ. ವಿದ್ಯಾಲಯಸ್ಯ ಆಚಾರ್ಯಾಃ ಅಸ್ಮಭ್ಯಂ ಅಕ್ಷರಜ್ಞಾನಂ ಪ್ರದದತಿ. ಗುರು ಪೂರ್ಣಿಮಾ ಸರ್ವೇಷಾಂ ಏತೇಷಾಂ ಗುರುನಾಂ ಕೃತೆ ಕೃತಜ್ಞತಾಂ ಪ್ರಕಟಯಿತುಂ ಮಹದವಸರಃ ಅಸ್ತಿ. ಅಹಂ ದೇಶಸ್ಯ ಸರ್ವಾನ್ ಆಚಾರ್ಯಾನ್ ಗುರುಜನಾಂಶ್ಚ ಸಶ್ರದ್ಧಂ ಸಾದರಂ ಪ್ರಣಮಾಮಿ. ಸಖಾಯಃ, ಕತಿಪಯ ಸಪ್ತಾಹಾನಂತರಂ ವಯಂ ಸ್ವಾತಂತ್ರ್ಯಸ್ಯ ಮಹಾಪರ್ವ ಅಪಿ ಸಮಾಚರಿಷ್ಯಾಮಃ. ಆಗಸ್ಟ್ ಮಾಸಸ್ಯ ಪಂಚದಶಃ ದಿವಸಃ ಪ್ರತ್ಯೇಕಂ ಭಾರತೀಯಸ್ಯ ಕೃತೆ ಗೌರವಸ್ಯ ದಿವಸಃ ಅಸ್ತಿ. ಅಯಂ ತೇಷಾಂ ಅಸಂಖ್ಯಾನಾಂ ವೀರಾಣಾಂ ಸ್ಮರಣಸ್ಯ ದಿವಸಃ ಅಸ್ತಿ ಯೈಃ ಭಾರತ ಮಾತುಃ ಸ್ವಾತಂತ್ರ್ಯಾರ್ಥಂ ಸ್ವಸ್ಯ ಸರ್ವಸ್ವಂ ಸಮರ್ಪಿತಂ. ತೇಷಾಂ ತ್ಯಾಗೇನ ತಪಸಾ ಚ ಅದ್ಯ ಅಸ್ಮಾಕಂ ಹಸ್ತೆ ತ್ರಿರಂಗಧ್ವಜಃ ಅಸ್ತಿ. ಅಸ್ಮಿನ್ ತ್ರಿರಂಗಧ್ವಜೆ ಅಸ್ಮಾಕಂ ಸಂವಿಧಾನಸ್ಯ ಆದರ್ಶಾಃ ನಿಹಿತಾಃ ಸಂತಿ. ಸಖಾಯಃ, ವಿಗತೇಷು ಕತಿಪಯೇಷು ವರ್ಷೇಷು ಹರ ಘರ ತಿರಂಗಾ ಅಭಿಯಾನೇನ ಸಮಗ್ರಃ ದೇಶಃ ಅದ್ಭುತಯಾ ಭಾವನಯಾ ಸಂಬದ್ಧಃ ಅಭವತ್. ಪ್ರತ್ಯೇಕಸ್ಮಿನ್ ಗೃಹೆ ಪ್ರತ್ಯೇಕಸ್ಯಾಂ ವೀಥ್ಯಾಂ ಚ ತ್ರಿರಂಗಧ್ವಜಸ್ಯ ಉತ್ಸವಃ ದೃಶ್ಯತೆ. ಅಸ್ಮಿನ್ ವರ್ಷೇಪಿ ಅಸ್ಮಾಭಿಃ ಹರ ಘರ ತಿರಂಗಾ ಅಭಿಯಾನಂ ಸಂಪೂರ್ಣೇನ ಉತ್ಸಾಹೇನ ಅಗ್ರೇ ನೇತವ್ಯಂ. ಸ್ವಗೃಹೆ ಪೂರ್ಣ ಸಮ್ಮಾನೇನ ತ್ರಿರಂಗಧ್ವಜಃ ಆರೋಹಣೀಯಃ. ಸಖಾಯಃ, ಪ್ರತಿವರ್ಷಂ ಆಗಸ್ಟ್ ಮಾಸಸ್ಯ ಪಂಚದಶ ದಿನಾತ್ ಪೂರ್ವಂ ಭವಂತಃ ಬಹೂನ್ ವಿಚಾರಾನ್ ಬಹೂಂಶ್ಚ ಪರಾಮರ್ಶಾನ್ ಮಹ್ಯಂ ಪ್ರೇಷಯಂತಿ. ಅಸ್ಮಿನ್ ವರ್ಷೇಪಿ ಭವಂತಃ ಸ್ವವಿಚಾರಾನ್ ಮಾಯ್ GOV ಇತಿ ಜನಸಹಭಾಗಿತಾ ಮಂಚೆ ಅವಶ್ಯಂ ಸಾಮಾಯಿಕೀಕುರ್ವಂತು. ಅಹಂ ಭವತಾಂ ಪರಾಮರ್ಶಾನಾಂ ಪ್ರತೀಕ್ಷಾಂ ಕರೋಮಿ. ಸಖಾಯಃ, ಅದ್ಯ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ಏತಾವದೇವ. ಆಗಾಮಿ ಮಾಸೇ ವಯಂ ಪುನಃ ಮಿಲಿಷ್ಯಾಮಃ. ದೇಶವಾಸಿನಾಂ ನೂತನಾಭಿಃ ಅನೇಕಾಭಿಶ್ಚ ಉಪಲಬ್ಧಿಭಿಃ ಪ್ರೇರಣಾದಾಯಕೈಃ ಪ್ರಯತ್ನೈಶ್ಚ ಸಹ ತಾವತ್ ಪರ್ಯಂತಂ ಕೃಪಯಾ ಮಹ್ಯಂ ಅನುಮತಿಂ ಪ್ರದದತು. ಭವದ್ಭ್ಯಃ ಪುನಃ ಪುನಃ ಧನ್ಯವಾದಾಃ. ನಮಸ್ಕಾರಃ.
1: ಅಭಿಯಾಪ್ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಕೆ ಮನ್ ಕಿ ಬಾತ್ ಕಾ ಸಂಸ್ಕೃತ ಅನುವಾದ ಸುನ್ ರಹೆ ಥೆ. ಯೇ ಕಾರ್ಯಕ್ರಮ ಆಕಾಶವಾಣಿ ಕೆ ದಿಲ್ಲಿ ಕೇಂದ್ರ ಸೆ ಪ್ರಸಾರಿತ ಕಿಯಾ ಗಯಾ. ಯೇ ಆಕಾಶ